ಪಠನಂ ಋಣ ಬಂಧ ವಿಮೋಚಂ ಚ ಸತ್ಯಮೇವ ನ ಸಂಶಯಃ ಸ್ತೋತ್ರ ಪಾಠಸ್ತು ಕರ್ತವ್ಯೋ ದೇವಸ್ಯಾಗ್ರೇ ಸಮಾಹಿತಃ ರಕ್ತಗಂಧಾಕ್ಷತೈ ಪುಷ್ಪೈ ಧೂಪ ದೀಪ ಗುಣೋದನೈಃ ಮಂಗಳಂ ಪೂಜಯಿತ್ವಾ ತು ಮಂಗಳೇ ಹರಿ ಸರ್ವದಾ ಬ್ರಹ್ಮಾಣ

ಸ್ವಾಮೃತ ಪಕ್ಷಿ ಗಜಾದಯ ಮಹಾಂಗತ ಮಸೇ ಪ್ರಾಪ್ತೆ ಮಾತಾಂಡಸ್ಯೋದಯಾದಿವ ವಿನಯ ಮಾತಾಂಡಸ್ಯೋದಯಾದಿವ ವಿನಯ ಸಿಕ್ಕದೆ.